ಅಯ್ಯಪ್ಪನಿಂದಗತೋ ಸ್ವಾಮಿ ನಿಂದಗತೋ ಅಯ್ಯಪ್ಪನಿಂದಗತೋ ಸ್ವಾಮಿ ನಿಂದಗತೋ ಅಯ್ಯಪ್ಪನಿಂದಗತೋ ಸ್ವಾಮಿ ನಿಂದಗತೋ ಅಯ್ಯಪ್ಪನಿಂದಗತೋ ಸ್ವಾಮಿ ನಿಂದಗತೋ.